ತುಡಾವಿಯುಧಯೂನ್ ಅರೆನಿಮ್ಮರ ರಾಯನ ಎಂಬಲಿಬ್ನಿಂಸೋದೇನ ಥಲಗಂಬತ್ಯೋ ಥದಿತ್ವದಿನ್ನನೆತ್ತು ತಿಂ ಸೌನೇತು ಹೆನಿಂಬರೆ ತೊಕ್ನ ದಾಯಿತ್ನೆಹರಿವು ದಾಯಿನ ದೊಕ್ನ ನೆಹರಿವು ಬೆತ್ತು ನಾತಿ ದಾಯ್ ಓನ್ ಊಧಯಿ ತಿತ್ತೇನ ತೆಹೋ ಹದಿನ್ನಯ ತಿಂಬತ್ತೆ ಒಗುನೋಹೋ ಇದೆನೆತ್ತೋ ನಾತು ಥಸ್ಸೈವ ವನನೀನಾವ ದಾಯಿ ಥಾತಿ ಬೂದಾಯುವ ಓನು ಗರೋಯೋಕ್ ಶಗಾಮೆ ಚಿತ್ ನಾತು ಗರೋಯೋಕ್ ಫಾಯಸ್ತಿಯೆತ್ತೋ ನಾವ ಇಂಬತೆ ಕಸ್ತೆ ನಿಸರಿವೆ ತೊಕ್ನಾತು ದಾಯೆ ಭಿನಿನ್ ತೋನತು ನಿಸರಿವೆ ತೊಕ್ನ ತು ದಾಯಿನ ನಿಸರಿ ಓಕ್ನ ತೋಷ್ಬು ನಿಸರಿ ಓಕ್ನ ಹೆನಿನ್ ಬರೆಕ್ನ ದಾಯವ್ ದಾತೀನೇತ್ ಅರೇನಿ ರಾಜು ಸಮರ್ ತುಷ್ಬೋ ನಾಯ್ ಸಲಾಮೀನಿ ಓಕ್ನ ಏನೇವ್ವ ವರೆನೇವ್ವ ಏನೇ ಸ್ಥಿರ ಓಕ್ನ ಅಂದೆ.